0: காடோ
1: ಯಾವ ಡಾಡೋ ಎಂಥ ಕಾಡೋ
0: ಹಾರೋ ಆಸೆ ಹಕ್ಕಿಗೆ
1: ಹಾರೋ ಆಸೆ ಹಕ್ಕಿಗೆ
0: ಮುಕ್ತ ಗಗನ ನೂರು ಕಾಲ
1: ಮುಕ್ತ ಗಗನ ನೂರು ಕಾಲ
0: ಈಜೋ ಶಕ್ತಿ ರೆಕ್ಕೆಗೆ
1: ಈಜೋ ಶಕ್ತಿ ರೆಕ್ಕೆಗೆ
0: ತೋ ಸಬ್ ಲೋಗ್ ಏಕ್ ಗಾನಾ ತೋ ಲಿಖ್ ಲಿಯಾ ಅಬ್ ಇಸೆ ಕೈಸೆ ಗಾನಾ ಕಿಸ್ ತರಹ ಗಾನಾ ಯೇ ತೋ ಮಾಲೂಮ್ ಹೋ ರಹಾ ಹೈ ನಾ
2: ಹಾಂ
0: ಅಚ್ಛಾ ಜೀ जरा चुपके रहना गीता जी आ रही है दीदी हाँ उसी को हम रिक्वेस्ट कर देंगे हाँ गीता जी आइए यहाँ हमारे बच्चे सब ये गाना सीखना चाहते हैं पहले इसके आरोह अवरोह क्या है ये बताएंगे